ti akofi kramant ba bia wo bia me so rewura me bi kuna me do na nyame nam na humo broso na samrei wodi awadu ye da hu kire wale mu wo kristo nyame ye nyame ye banyam so so kofi kramant ba bia wo bia amin shraw